0: ವೇದಾದಾರಭ್ಯ ಧರ್ಮಶಾಸ್ತ್ರ ಪರ್ಯಂತಂ ಸರ್ವೇ ಗ್ರಂಥಾಃ ಆಗಮಾಃ ಸಂತಿ. ಭರ್ತೃಹರಿಣಾ ಪ್ರದತ್ತೇನ ಲಕ್ಷಣೇನಾಪಿ ಏತತ್ ಸಿದ್ಧ್ಯತಿ. ಪಾರಂಪರ್ಯೇಣಾವಚ್ಛಿನ್ನ ಉಪದೇಶಃ ಆಗಮಃ ಶ್ರುತಿಲಕ್ಷಣಃ ಸ್ಮೃತಿಲಕ್ಷಣಶ್ಚ. ಆಗಮಸ್ಯ ಉಪಯುಕ್ತ ಪರಿಭಾಷಾಣಾಂ ಆಧಾರೇ ಶ್ರುತಿಸ್ಮೃತಿಗ್ರಂಥಾನಾಂ ಅಧ್ಯಯನಮಪಿ ವ್ಯಾಕರಣಸ್ಯ ಪ್ರಯೋಜನಮಸ್ತಿ. ಅತಏವ ಮಹಾಭಾಷ್ಯಕಾರ ವದತಿ, ಬ್ರಾಹ್ಮಣೇನ ನಿಷ್ಕಾರಣೋ ಧರ್ಮೋ ಷಡಂಗೋ ವೇದೋಧ್ಯಯೋ ಜೇಯಶ್ಚೇತಿ. ಆಗಮಸ್ಯ ಅಧ್ಯಯನಂ ವ್ಯಾಕರಣೇನ ವಿನಾ ನ ಕರ್ತುಂ ಶಕ್ಯತೆ, ಅತಃ ಆಗಮ ಪ್ರಯೋಜನೆ ವ್ಯಾಕರಣಸ್ಯ ಉಪಾದೇಯತ ಸ್ವತಃ ಸಿದ್ಧ್ಯತಿ. ಚತುರ್ಥಂ ಪ್ರಯೋಜನಂ ಲಘು, ಲಘ್ವರ್ಥಂ ಚಾಧ್ಯೇಯಂ ವ್ಯಾಕರಣಂ, ಅರ್ಥಾತ್ ಲಘುತಾಯೈ ವ್ಯಾಕರಣಸ್ಯ ಅಧ್ಯಯನಂ ಆವಶ್ಯಕಂ. ಯತೋ ಹಿ ವಿದ್ವಾನ್ ಸಾಧುಶಬ್ದಾನ್ ಜಾನೀಯಾತ್ ಏತಾನ್ ಭಾವಾನ್ ಭಗವಾನ್ ಪತಂಜಲಿಃ ಏವಂ ಪ್ರಕಟಯತಿ. ಬ್ರಾಹ್ಮಣೇನ ಅವಶ್ಯಂ ಶಬ್ದಾ ಜೇಯಾ ಇತಿ. ಕಥನಸ್ಯ ತಾತ್ಪರ್ಯಮಸ್ತಿ ಯತ್ ವಿದ್ವಾನ್ ಸಾಧುಶಬ್ದಾನಾಂ ಪ್ರಯೋಗಂ ಕುರ್ಯಾತ್. ಸಾಧುಶಬ್ದಾನಾಂ ಪರಿಜ್ಞಾನಾಯ ಅಪಿ ವ್ಯಾಕರಣಸ್ಯ ಜ್ಞಾನಂ ಆವಶ್ಯಕಂ. ಶಬ್ದಾನಾಂ ರಾಶಿಃ ಅನಂತೋ ವರ್ತತೆ, ತಸ್ಯ ಜ್ಞಾನಂ ಪ್ರತಿಪತ್ಪಾಠೇನ ನ ಕರ್ತುಂ ಶಕ್ಯತೆ. ಅತಃ ತಸ್ಯ ಜ್ಞಾನಂ ವ್ಯಾಕರಣಸ್ಯ ಉತ್ಸರ್ಗ ಅಪವಾದ ವಿಧಿನಾ ಏವ ಕರ್ತುಂ ಶಕ್ಯತೆ. ಶಬ್ದಾನಾಂ ರಾಶಿ ಪರಿಜ್ಞಾನಾಯ ವ್ಯಾಕರಣಾದ್ರಿತೆ ಅನ್ಯ ಕಶ್ಚನ್ ಲಘು ಉಪಾಯಃ ನಾಸ್ತಿ. ಏತೇನ ಪ್ರಯೋಜನೇನ ಅಪಿ ವ್ಯಾಕರಣಸ್ಯ ಉಪಾದೇಯತ ಸಿದ್ಧ್ಯತಿ. ಪಂಚಮಃ ಪ್ರಯೋಜನೋ ಅಸ್ತಿ ಅಸಂದೇಹ, ಸಂದೇಹಸ್ಯ ನಿವೃತ್ತಿ ವ್ಯಾಕರಣಸ್ಯ ಅಧ್ಯಯನೇನ ಕರ್ತವ್ಯಂ. ಉಕ್ತಂ ಚ ಅಸಂದೇಹಾರ್ಥಂ ಚಾಧ್ಯಯಂ ವ್ಯಾಕರಣಂ. ಏತತ್ ಪ್ರಯೋಜನಂ ಬೋಧಯಿತುಂ ಮಹಾಭಾಷ್ಯಕಾರಃ ಸ್ಥೂಲ ಪ್ರಶತಿ ಇತಿ ಪದಮುದಾಹರತಿ. ಸ್ಥೂಲ ಪ್ರಶತಿ ಪದೇ ದ್ವೇ ಸಮಾಸೇ ಭವಿತುಮರ್ಹತಃ, ಪ್ರಥಮಸ್ತಾವತ್ ಸ್ಥೂಲಶ್ಚಾಸೌ ಪ್ರಸತಿಶ್ಚ ಇತಿ ಕರ್ಮಧಾರೆ ತತ್ಪುರುಷಃ, ದ್ವಿತೀಯಃ ಸ್ಥೂಲಾನಿ ಪ್ರಶಂತಿ ಯಸ್ಯಾಃ ಇತಿ ಬಹುವ್ರಿ. ಪ್ರಥಮೇ ಸಮಾಸೇ ಉತ್ತರಪದಾರ್ಥಸ್ಯ ಪ್ರಾಧಾನ್ಯಂ, ದ್ವಿತೀಯೇ ಚ ಅನ್ಯಪದಾರ್ಥಸ್ಯ ಪ್ರಾಧಾನ್ಯಂ ಭವತಿ. ಸ್ಥೂಲ ಪ್ರಶತಿ ಇತ್ಯಸ್ಮಿನ್ ಪದೇ ಕಃ ಸಮಾಸಃ ಕರ್ತವ್ಯ ತತ್ಪುರುಷೋ ಬಹುವ್ರೀವ ಇತಿ ಸಂದೇಹ ಉಪತಿಷ್ಠತೆ. ಅಸ್ಯ ನಿರ್ಣಯಃ ಕೇವಲಂ ಸ್ವರಾಂಕನೇನ ಭವಿತುಂ ಶಕ್ಯತೆ. ಯದಿ ಸ್ಥೂಲ ಪ್ರಶತಿ ಇತಿ ಪದೇ ಅಂತೋದಾತ್ವಂ ತರ್ಹಿ ತತ್ಪುರುಷಃ, ಯದಿ ಪೂರ್ವಪದ ಪ್ರಕೃತಿಸ್ವರತ್ವಂ ಚೇತ್ ಬಹುವ್ರಿಹಿ. ಯೇನ ಸ್ವರಾಂಕನೇನ ನಿರ್ಣಯ ಕ್ರಿಯತೆ ತತ್ರ ಸ್ವರಾಂಕನಂ ವ್ಯಾಕರಣಾಧೀನಂ ವರ್ತತೆ. ಅತಃ ಸಂದೇಹ ನಿವೃತ್ತೌ ವ್ಯಾಕರಣಸ್ಯೈವ ಉಪಾದೇಯತ. ವ್ಯಾಕರಣಸ್ಯ ಪಂಚಮುಖ್ಯಾನಿ ಪ್ರಯೋಜನಾನಿ ವಿಹಾಯ ಇಮಾನಿ ಚ ಭೂಯ ಶಬ್ದಾನುಶಾಸನಸ್ಯ ಪ್ರಯೋಜನಾನಿ ಇತಿ ಉಕ್ತ್ವಾ ಮಹಾಭಾಷ್ಯಕಾರಃ ತ್ರಯೋದಶಾನಾಂ ಆನುಷಂಗಿಕ ಪ್ರಯೋಜನಾನಾಂ ಅಪಿ ಚರ್ಚಾಂ ಕರೋತಿ. ಯಥಾ ತೇ ಅಸುರಾಃ ದುಷ್ಟಃ ಶಬ್ದಃ ಯದ್ ಅಧೀತಂ ಇತ್ಯಾದೀನಿ. ನಿಷ್ಕರ್ಷ ರೂಪೇಣ ಏತದ್ ವಕ್ತುಂ ಶಕ್ಯತೆ ಯದ್ ಸರ್ವಶಾಸ್ತ್ರಂ ಜ್ಞಾನಂ ಚ ಶಬ್ದೇನೈವ ಪ್ರಕಾಶತೆ. ವ್ಯಾಕರಣೇನ ವೈದಿಕಾನಾಂ ಲೌಕಿಕಾನಾಂ ಚ ಶಬ್ದಾನಾಂ ಅನುಶಾಸನಂ ಕ್ರಿಯತೆ. ತೇಷಾಂ ಪರಿಜ್ಞಾನಾಯ ವ್ಯಾಕರಣಜ್ಞಾನಂ ಅತ್ಯಾವಶ್ಯಕಮಸ್ತಿ. ಅನೇನ ವ್ಯಾಕರಣಶಾಸ್ತ್ರಸ್ಯ ಪ್ರಯೋಜನಾನಾಂ ಉಪಾದೇಯತ ನಿರ್ವಿವಾದಂ ಸಿದ್ಧ್ಯತಿ. ಅತ ಏವ ಕೇನಚಿದುಕ್ತಂ ಕಾರಣಾನಾಂ ಪಾಣಿನೀಯಂ ಚ ಸರ್ವಶಾಸ್ತ್ರೋಪಕಾರಕಂ. ಪಾರಾಸರ್ ಉಪಪುರಾಣೇಪಿ ಉಕ್ತಂ ಪಾಣಿನೀಯಂ ಮಹಾಶಾಸ್ತ್ರಂ ಪದಸಾಧುತ್ವಲಕ್ಷಣಂ ಸರ್ವೋಪಕಾರಕಂ ಗ್ರಹ್ಯಂ ಕೃತ್ಸ್ನಂ ತ್ಯಾಜ್ಯಂ ನ ಕಿಂಚನ. ಜಯತು ಸಂಸ್ಕೃತಂ, ಜಯತು ಭಾರತಂ.
1: ಶ್ರೋತಾಂ, ಸಂಸ್ಕೃತ ಕಾರ್ಯಕ್ರಮ ಮೀ ಅಭಿ ಆಪ್ ಸುನ್ ರಹಿ ಥೇ ಡಾಕ್ಟರ್ ಲಲಿತ್ ಕುಮಾರ್ ಕಿ ವಾರ್ತಾ. ವಿಷಯ ಥಾ ಸಂಸ್ಕೃತ ವ್ಯಾಕರಣಸ್ಯ ಪ್ರಯೋಜನಾನಾಂ ಉಪಾದೇಯತಾ.